ಅಂಕಪನು ಜಾನಿ ಮೀರಾ ನಾಮ್ ಹ್ಯಾ ಫಿಲ್ಮಾತ್ ಲೈ ಹ್ಯಾಗಿ ತೋ ಪ್ರಾಣ್ ಮುಖಾಲಿ ಸ್ವಾತಿರ್ ತುಮ್ಕ ಐಕುಂ ದಿತಾ ಲತಾ ಮಂಗೇಶ್ಕರ್ ಆ್ಯಂಡ್ ಮೊಹಮ್ಮದ್ ರಫಿ ಹಂಚಾ ಆವಾಜಾನ್ ಆನ್ ಮಿಲು ಸಜನಾ ಹ್ಯಾ ಫಿಲ್ಮಾತ್ ಲೈನ್ ಹೆಂಗೀತ್ ರಂಗ್ ರಂಗ್ ಕೆ ಫೂಲ್ ಖಿಲೇ.